ಧರ್ಮಾನೇ ಸಾಧ ಸಾಂಗ ಮೇಲೆ ಹಾರ ಗುಣ ಗಾಯೆ ಬಿನಸೇ ಸಾಧ ಅಭಿಮಾನೇ ರಹಾವ ತಾರ ಅನುಗ್ರಹ ಅಪ್ನೇ ಕರ ಲೀನೇ ಗುರುಮುಖ ಪೂರ ಗ್ಯಾನೇ ಸರ್ವಸುಖ ಆನಂದ ಕನೇರೇ ಠಾಕುರ ದರ್ಶ ತ್ಯಾನೇ ನಿಕಟ ವರ್ತನ ಸಾ ಸದಾ ಸುಹಾಗನ ದಹ ದಿಸ